ಮೇಲೆ ಅಸ್ತ ಸಲ ಮೈಶಿಲ್ವರ ಅಲ ಜಮೀಲಿನ್ ಸವ್ವರ ಮುಖದ್ದಮನ್ ಮುನವ್ವರ ಹೈರಲ್ವರ ಮುಸಮ್ಮಿಲಿ ಅಸ್ತ ಸಲ ಮೈಶಿಲ್ವರ ಅಲ ಜಮೀಲಿನ್ ಸವ್ವರ ಮುಖದ್ದಮನ್